taugir migatta dana uigunga qaupat tusaqsaukan nilang maqauyimaniarpusi qaupat utilaari bugut unnoqattiarniarpusi qaupattaa